ವನಜ ಗಿರಿಜ ರೋಜ ಜಲಜ ಅಹಸರದಾಗ ಸೈಟೆ ಕೊಡತ ಯಮ್ಮ ಯಮ್ಮ ಅಹಸರ ಸಂಘ ಬಿಸಿಲು ದೂತ ಅಹಸರದಾಗ ಸೈಟೆ ಕೊಡತ ಅಹಸರ ಸಂಘ ಬಿಸಿಲು ದೂತ ಬೊರಕಳ್ಳ ಅಂಬಿಕ ಕೋಪ ಮೇಲ ರಾಧಿಕ ಬೊರಕಳ್ಳ ಅಂಬಿಕ ಕೋಪ ಮೇಲ ರಾಧಿಕ ಬಗಲಕ್ಕು ಜಯಪ್ರದ ಕುಲುಕುನ ಜಯ ಸುಧಾ ಕಂಠ ಸ್ವರಂ ವಿನಗಾನೆ ಗಾಡಿದಲೆ ಮಾದನವ ಅಮುಕಂದ ಚೂಡಗನೆ ರಾ